ದೇವೇಶ್ವರ ಮಹಾದೇವ ಕೀ ಜಯ. ಹಿಂದೂ ಸಮ್ರಾಟ್ ಸದ್ಗುರು ಸ್ವಾಮಿ ಮಾಧವ ಕೃಷ್ಣ ಭಗವಾನ್ ಕೀ ಜಯ. ವೇಶ್ವ ಗುರು ಮಹಾಮಂಡಲೇಶ್ವರ.